0: Absolutely. A diplomatic fallout of this is also waited. Thank you, Rishabh, for joining us. Let's also take you through how this tragedy unfolded in Nepal. This was around 8:37 a.m. on the 26th of August when ice and rock collapsed near Nepal-China border. The debris, ice, mud and massive boulders were seen crashing into the Khola Dam on the river. And this is when water started building up. This was behind this natural dam of ice and rock. And the major first major settlements got hit during this time, and that was hit because of surging flood waters, and this was followed by the collapse of a natural dam which immediately trickled this disaster. It sent a deadly wall of mud, boulders and ice racing downstream. The search continued towards Nuwakot, which remains one of the most affected districts of Nepal. It left behind a trail of destruction in its path, and then the national highway, which was also seen getting washed away in the floods, was transformed into a major impact zone. It's day three of rescue efforts in Nepal after flash floods. The MEA in India and authorities continue efforts to locate missing Indians. That remains a worrying concern for all of us. Over 290 Indian nationals still remain untraceable in Nepal. Most of them were on religious tours and also on trekking expeditions. 84 of them have been rescued so far. 21 tourists from Tamil Nadu, 106 from Maharashtra are amongst those who have been rescued till last evening. Meanwhile, 31 people from Hyderabad, including former DRDO chairperson, remain stranded at Mansarovar. Tamil Nadu government has dispatched four ministers to New Delhi to coordinate the rescue of 83 missing tourists from the state. A high-level meeting is underway in Tamil Nadu Bhavan. In Delhi, the ministers have already arrived. Ministers from Tamil Nadu and senior officials are reviewing efforts to trace missing tourists and also coordinate with centre on expediting on bringing back the stranded tourists from Tamil Nadu home. Maharashtra Chief Minister Devendra Fadnavis has said that 106 tourists who belong to Maharashtra have been rescued from Kathmandu and they are expected to reach the Bihar border today.
1: See, four ministers, honorable ministers, were deputed by the honorable CM to directly oversee this relief measures, and we are confident that we'll take all efforts and we'll be able to successfully retrieve all the people stranded in that flats.
2: Home secretary ne bataya uska sab connect hua hai, baki to wahan bhartiya jawan bhi kaam kar raha hai, India se NDRF ka force bhi Modi ji ne bhej diya hai. नेपाल हमारी मित्र देश है, हमारी पड़ोसी है. भारत सरकार ने पूरा जोर कदम से उनको हेल्प कर रहा है. वहाँ का एम्बेसी भी बहुत एक्टिव हो गया है, इसलिए ज़्यादा हम लोग को कुछ करना नहीं पड़ेगा. वी आर अलर्ट इन टच विथ नेपाल.
3: नम कर्नाटक राज्यदवर अष्टे अल्ल, इडी भारत देश अनेक प्रवासिगरु आ ओंदु प्रवाहदल्लि सिक्किद्दारे. ನೂರಾರು ಜನ ಅದರಲ್ಲಿ ಹರಿದೋಗಿದ್ದಾರೆ, ಕೆಲವು ಜನ ತನ್ನ ಪ್ರಾಣ ಕಳೆದುಕೊಂಡಿದ್ದಾರೆ. ಅದಕ್ಕಾಗಿ ನಾನು ನನ್ನ ಹೃತ್ಪೂರ್ವಕವಾದ ಕಂಡೋಲೆನ್ಸ್ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಮತ್ತು ನಾನು ಪ್ರೈಮ್ ಮಿನಿಸ್ಟರ್ನು ಕೂಡ ಒಂದು ಲೆಟರ್ ಬರೀತಾ ಇದ್ದೇನೆ. ಯಾರು ಈ ಪ್ರವಾಹದಲ್ಲಿ ವಿಶೇಷವಾಗಿ ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶದ ಜನ ಅದರಲ್ಲಿ ಏನು ಸಿಕ್ಕಿದ್ದಾರೋ ಅವರಿಗೆ ವಿಶೇಷವಾದಂಥ ಪರಿಹಾರ ಅವ್ರ ಕುಟುಂಬಗಳಿಗೆ ಕೊಡಬೇಕು. ಮತ್ತು ಆದಷ್ಟು ಸಹಾಯವನ್ನು ನೇಪಾಳ ರಾಜ್ಯಕ್ಕೂ ಕೂಡ ಮಾಡಬೇಕು, ಯಾಕಂದರೆ ಅಲ್ಲಿ ಅನೇಕ ಜನ ಶ್ರದ್ಧಾಲುಗಳು ಹೋಗ್ತಾರೆ. ಅದಕ್ಕೆ ಆ ಮಾತು ಕೂಡ ನಾನು ಇವತ್ತು ಹೇಳ್ತಾ ಇದ್ದೇನೆ, ಪತ್ರದಲ್ಲಿ ಕೂಡ ಇದನ್ನು ನಾನು ನಮೂದು ಮಾಡಿ.
4: ನೇಪಾಲ್ ಮೇ ಜೋ ಟ್ರೆಜಡಿ ಹುಯ್ ಹೇ, ಹಮ್ ಸಭಿ ಕಿ ಪ್ರಾರ್ಥನಾ ಔರ್ ಸಂವೇದನಾ ನೇಪಾಲ್ ಕೆ ನಾಗರಿಕೋ ಕೆ ಸಾಥ್ ಔರ್ ವಹಾಂ ಪರ್ ಅಲಗ್ ಅಲಗ್ ಜಗಹ ಸೆ ಗಯೆ ಟೂರಿಸ್ಟೋ ಕೆ ಸಾಥ್ ಹೇ. ಜೋ ಕ್ಷತಿ ಹುಯ್ ಹೇ ಉಸ್ಕೆ ಪ್ರತಿ ಭಿ ಹಮಾರಿ ಸಂವೇದನಾಯೆ ಹೇ. ಮಹಾರಾಷ್ಟ್ರ ಕೆ ಭಿ ಕುಛ್ ಲೋಗ್ ವಹಾಂ ಪರ್ ಹೇ, ಕುಛ್ ಲೋಗೋ ಸೆ ಸಂಪರ್ಕ್ ಹೋ ರಹಾ ಹೇ. ಹಮನೆ ಯೇ ಪ್ರಯಾಸ ಕಿಯಾ ಹೇ ಕಿ ಕಿಸಿ ಕೆ ಭಿ ರಿಷ್ತೆದಾರ ಅಗರ್ ವಹಾಂ ಹೇ ತೋ ವೋ ಹಮಸೆ ಸಂಪರ್ಕ್ ಕರೆ. ಹಮಾರಾ ಜೋ ಆಪತ್ತಿ ವ್ಯವಸ್ಥಾಪನ ವಿಭಾಗ ಹೇ, ಇಸ್ ವಿಭಾಗ ನೆ ಇಸ್ ಬಾರೆ ಮೇ ಪೂರಿ ತರೀಕೆ ಸೆ कार्रवाई शुरू

0: ದಲಿತರ ಮೇಲೆ ಬರಬಾರ್ದು, ಒಬ್ಬ ಆದಿವಾಸಿಗಳು ಮಂತ್ರಿಗಳು ಆಗಬಾರ್ದು ಅಂತ ಒಂದು ಕುಂಟು ನೆಪಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಮುಗ್ಧ ಜನರನ್ನ ಇವತ್ತು ಹಾಳು ಮಾಡಿಕೊಂಡಿದ್ರಲ್ಲ, ಇವತ್ತು ನಿಜವಾಗ್ಲೂ ತಮಗೆ ಒಳ್ಳೇದಾಗಲ್ಲ ಅನ್ನುವಂತ ವಿಚಾರವನ್ನು ನಾನು ತಮ್ಮ ಮೂಲಕ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಮ್ಮ ಪಕ್ಷದ ವರಿಷ್ಠರಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ತಾವು ಏನು ಈ ಸುಳ್ಳನ್ನು ವಾಲ್ಮೀಕಿ ಮಹರ್ಷಿಯ ಹಗರಣ ಅಂತೇಳಿ ಹೇಳ್ತಾ ಇದ್ರಲ್ಲ, ಅದರಲ್ಲಿ ನನ್ನ ಪಾತ್ರ ಇಲ್ಲ ಇಲ್ಲ ಇಲ್ಲ ಅನ್ನೋದನ್ನು ನಾನು ಜಗಜ್ಜಾಹಿರಾಗಿ ಮಾಡಿದ್ದೀನಿ. ನನ್ನಿಂದ ಏನು ತಪ್ಪಾಗಿದೆ ಸ್ವಾಮಿ? ನಾನು ಕೇವಲ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಕ್ಕೆ ನನಗೆ ಶಿಕ್ಷೆನ? ಪ್ರೂಫ್ಸ್ ಎಲ್ಲಿದೆ? ನಾನು ಏನಾದರೂ ಒಂದು ಸೈನ್ ಮಾಡಿದ್ದೀನ, ಒಂದು ಆದೇಶ ಕೊಟ್ಟಿದ್ದೀನ, ನನ್ನಿಂದ ಏನಾದರೂ ಒಂದು ರೂಪಾಯಿ ಆದರೂ ನನ್ನಿಂದ ಬಂದಿದೆನ? ನನಗೆ ಹೋಗಿ ಬಂದಿದೆನ? ನನ್ನ ನೋಟ್ ಶೀಟ್ ಇದೆನ? ಯಾಕೆ ಸ್ವಾಮಿ ಇಷ್ಟು ದಲಿತರ ಮೇಲೆ ತಾವು? ಅದಕ್ಕೆ ನಾನು ಹೇಳೋದು, ತಾವು ಮನುವಾದಿಗಳು.
1: ಅವರು ಮನಸ್ಸಿಗೆ ಬಹಳ ನೋವಾಗಿದೆ, ಯಾಕೆಂದ್ರೆ ಒಬ್ಬ ನಿರಪರಾಧಿ. ನಾನು ಪರಿಶೀಲನೆ ಮಾಡಿದ್ದವನು, ಎಲ್ಲ ರಿಪೋರ್ಟು ನೋಡಿದ್ದವನು, ಎಲ್ಲರ ಜೊತೆ ಚರ್ಚೆ ಮಾಡಿದ್ದೇನೆ. ಸೊ ಅವನ್ನ ಅಪರಾಧಿ ಸ್ಥಾನದಲ್ಲಿ ಸೇರಿ ಈ ರೀತಿ ಒಬ್ಬ ದಲಿತ, ಒಬ್ಬ ನಾಲ್ಕು ಬಾರಿ ಗೆದ್ದಂಥವನೊಬ್ಬಂಗೆ ಬಿ ಜೆ ಪಿಯವರು ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದು ಅವನೊಬ್ಬಂಗೆ ಅಲ್ಲ, ಇಡೀ ಜನತೆಗೆ, ಬಡ ಜನತೆಗೆ, ಎಲ್ಲರೂ ಕೂಡ ಇವತ್ತು ನೋವು ಉಂಟಾಗಿದೆ.
2: ಸರ್, ಇಟ್ ಈಸ್ ಎ ವೆಲ್ಕಮ್ ಮೂವ್ ಬೈ ನಾಗೇಂದ್ರ. ಆಕ್ಚುಲಿ ಈಸ್ ಎ ಸ್ಕೇಪ್ ಗೋಟ್, ಈಸ್ ಎ ಸ್ಕೇಪ್ ಗೋಟ್. ನೌ ದಿ ಪ್ರಾಬ್ಲಮ್ ಈಸ್ 187 crore ರುಪೀಸ್ has been misused in the Valmiki Nigam. So that is actually the responsible person is Mr. Nagendra, because he is a minister. He went to jail because of that. No clean sheet has been given by the law of court. Immediately they have taken again to the ministry. Why? Why the hurry? Because they used all these amounts for the benefit of Congress party.
3: With that, it's time for us to sip into a short break, but don't go anywhere. After the break, we get you the patch up that's happened between Kangana Ranaut and Baba Ramdev.
4: Across the country, he has tracked the pulse of power from Washington to Korea, witnessed history being made in global capitals and conflict zones, brought clarity to complex issues of national security and international affairs. Aditya Raj Kaul, covering international affairs like no one else, only on NDTV Network. 3 decades of watching the world change. Of asking the questions that couldn't wait. Of telling the stories that couldn't be ignored. Of holding the line when it mattered most. Times change, our purpose doesn't. NDTV 24/7 is now NDTV, when it really matters.

0: Kathmandu. They were rescued by the Nepali army. Then our embassy arranged for them to come back. So I just came to meet them and, of course, you know, shared our great relief that they were safe and sound, learned from them about their experiences. They were taken to Kathmandu, then our embassy has arranged for them to come back to India by the flight which has just come in. So I want to say right now, we are still very much focused on contacting all the Indians who are dead. We believe little more than 300, exact number keeps going up and down. About 315 Indians are still not been contacted. Roughly about 85 Indians have been rescued from various places, including this group of 21 people who have just arrived.
1: And the other story that's making headlines, Sonia Gandhi's memoir Belonging has hit a major publishing hurdle, with Penguin India saying it will not publish the book. According to Congress sources, the objections center on three sensitive themes. Number one, China's border incursions. Number two, Prime Minister Modi's policies. And the third one, RSS's political influence. Now, these are the sections Congress claims that the publisher wanted changed or removed. Congress's Ashok Gehlot has called this episode a murder of democracy and questioned as to why the truth should be hidden from Indians. Official Kerala Congress and NSUI handles have posted posters taking a dig at Penguin India, alleging the publisher caved under pressure. But Penguin has a different version, saying their fact-checking is a normal part of the publishing process and that it reminded willing and keen to publish the book.
2: Author Sonia Ji, jiska jaise hi announcement hua 10 November ko wo prakashit hogi pustak. पूरे देश के अंदर एक इंतज़ार होने लग गया कब पुस्तक आएगी. अचानक ये खबर आई जिससे बहुत सबको धक्का लगा कि पेंजिन इंडिया का जो पेरेंट कंपनी है वर्ल्ड वाइड, वो तैयार है छापने के लिए पुस्तक को. तो क्या कारण है कि इंडिया का जो उनका ऑफिस है वो इंडिया में छापने के लिए तैयार नहीं है. सोनिया जी जो लेखक है उनसे पूछा गया कि हम कुछ अंश हटाना चाहते हैं, वो कैसे स्वीकार करती, मना कर दिया उन्होंने. मुख्य बात यह है अब जो है, क्योंकि चाइना के ऊपर, मोदी जी के ऊपर, आरएसएस पे कुछ कमेंट होंगे उसके अंदर, इसलिए इनको तकलीफ हुई होगी. तो कहाँ डेमोक्रेसी रही फिर.
3: इट्स नॉट अ मैटर ऑफ बोइंग डाउन, इट्स अ मैटर ऑफ शेम. Great shame that even in writing a book, of course it is being written by someone else, you are not placing the facts and figures, and that's why the publishers are not ready to publish it, because the verification has to be done, the credibility has to be maintained of the publisher. So sad. Itni mehnat se kitab likhwaya tha, ab chhapegi bhi nahi.
1: Karnataka's political corridors are buzzing after B. Nagendra's exit. The Karnataka cabinet has two vacancies. The big question now is who steps in? B. Nagendra, now former minister of Karnataka, broke down while announcing his resignation in a press conference in Bengaluru. The former minister has rejected the scam allegations, insisting his exit is a personal decision. He also accused the BJP and the JDS of political targeting and trying to mislead the public. The BJP claims that Nagendra was made the scapegoat but welcomed his decision to step down.
4: Sir, if you could tell us, was anything communicated from the high command to you, sir? You decided to take any decision?
5: I take my own decision.
6: Okay. Issue na itkonda avaru ivattu ಆ ಪಾದಯಾತ್ರೆಯನ್ನು ಮಾಡಿಕೊಂಡು ಹೊರಟಿದಾರಲ್ಲ, ಇದು ನಿಜವಾಗ್ಲೂ ನಮ್ಮ ಜನಕ್ಕೆ, ನಮ್ಮ ಅದೇ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜನಕ್ಕೆ, ಮುಗ್ಧ ಜನರಿಗೆ ಇವತ್ತು ಏನು ಇದರಲ್ಲಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಬಿಡಿಸ್ಲಿಕ್ಕೆ ತಾವು ಪ್ರಾರಂಭ ಮಾಡಿದಿರಲ್ಲ, ಇದು ನಿಜವಾಗ್ಲೂ ನಮ್ಮ ಈ ರಾಜ್ಯದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಇವತ್ತು ಒಂದು ಸುಳ್ಳನ್ನೇ ವಾಲ್ಮೀಕಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಆ ಪ್ರತಿಪಾದನೆ ಮಾಡಿಕೊಂಡು ನಮ್ಮ ಮುದ್ದ ಜನರಿಗೆ ತಾವು ತಲೆಯಲ್ಲಿ ಬಿತ್ತಲಿಕ್ಕೆ ಹೋಗ್ತಾ ಇದೆಯಲ್ಲ. ಈ ಮನುಸ್ಮೃತಿಯ ಒಂದು ಮನುವಾದಿಗಳು, ಒಬ್ಬ ದಲಿತರ ಮೇಲೆ ಬರಬಾರ್ದು, ಒಬ್ಬ ಆದಿವಾಸಿಗಳು ಮಂತ್ರಿಗಳು ಆಗಬಾರ್ದು ಅಂತ ಒಂದು ಕುಂಟು ನೆಪಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಮುಗ್ಧ ಜನರನ್ನ ಇವತ್ತು ಹಾಳು ಮಾಡಿಕೊಂಡಿದ್ರಲ್ಲ, ಇವತ್ತು ನಿಜವಾಗ್ಲೂ ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮೂಲಕ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ನಮ್ಮ ಪಕ್ಷದ ವರಿಷ್ಠರಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ತಾವು ಏನು ಈ ಸುಳ್ಳನ್ನು ವಾಲ್ಮೀಕಿ ಮಹರ್ಷಿಯ ಹಗರಣ ಅಂತೇಳಿ ಹೇಳ್ತಾ ಇದ್ರಲ್ಲ, ಅದರಲ್ಲಿ ನನ್ನ ಪಾತ್ರ ಇಲ್ಲ ಇಲ್ಲ ಇಲ್ಲ ಅನ್ನೋದನ್ನು ನಾನು ಜಗಜ್ಜಾಹಿರಾಗಿ ಮಾಡಿದ್ದೀನಿ. ನನ್ನಿಂದ ಏನು ತಪ್ಪಾಗಿದೆ ಸ್ವಾಮಿ? ನಾನು ಕೇವಲ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಕ್ಕೆ ನನಗೆ ಶಿಕ್ಷೆನ? ಪ್ರೂಫ್ಸ್ ಎಲ್ಲಿದೆ? ನಾನು ಏನಾದರೂ ಒಂದು ಸೈನ್ ಮಾಡಿದ್ದೀನ, ಒಂದು ಆದೇಶ ಕೊಟ್ಟಿದ್ದೀನ? ನನ್ನಿಂದ ಏನಾದರೂ ಒಂದು ರೂಪಾಯಿ ಆದರೂ ನನ್ನಿಂದ ಬಂದಿದೆನಾ? ನನಗೆ ಹೋಗಿ ಬಂದಿದೆನಾ? ನನ್ನ ನೋಟ್ ಶೀಟ್ ಇದೆನಾ? ಯಾಕೆ ಸ್ವಾಮಿ ಇಷ್ಟು ದಲಿತರ ಮೇಲೆ ತಾವು? ಅದಕ್ಕೆ ನಾನು ಹೇಳೋದು, ತಾವು ಮನುವಾದಿಗಳು.
7: ಅವರು ಮನಸ್ಸಿಗೆ ಬಹಳ ನೋವಾಗಿದೆ, ಯಾಕೆಂದ್ರೆ ಒಬ್ಬ ನಿರಪರಾಧಿ. ನಾನು ಪರಿಶೀಲನೆ ಮಾಡಿದ್ದವನು, ಎಲ್ಲ ರಿಪೋರ್ಟು ನೋಡಿದ್ದವನು, ಎಲ್ಲರ ಜೊತೆ ಚರ್ಚೆ ಮಾಡಿದ್ದೇನೆ. ಸೊ ಅವನ್ನ ಅಪರಾಧಿ ಸ್ಥಾನದಲ್ಲಿ ಸೇರಿ ಈ ರೀತಿ ಒಬ್ಬ ದಲಿತ, ಒಬ್ಬ ನಾಲ್ಕು ಬಾರಿ ಗೆದ್ದಂಥವನೊಬ್ಬಂಗೆ ಬಿ ಜೆ ಪಿಯವರು ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದು ಅವನೊಬ್ಬಂಗೆ ಅಲ್ಲ, ಇಡೀ ಜನತೆಗೆ, ಬಡ ಜನತೆಗೆ, ಎಲ್ಲರೂ ಕೂಡ ಇವತ್ತು ನೋವು ಉಂಟಾಗಿದೆ.
8: ಸರ್, ಇಟ್ ಈಸ್ ಎ ವೆಲ್ಕಮ್ ಮೂವ್ ಬೈ ನಾಗೇಂದ್ರ. ಆಕ್ಚುಲಿ ಈಸ್ ಎ ಸ್ಕೇಪ್ ಗೋಟ್, ಈಸ್ ಎ ಸ್ಕೇಪ್ ಗೋಟ್. ನೌ ದಿ ಪ್ರಾಬ್ಲಮ್ ಈಸ್ 187 crore rupees has been misused in the Valmiki Nigam. So that is actually the responsible person is Mr. Nagendra, because he is a minister. He went to jail because of that. No clean sheet has been given by the law of court. Immediately they have taken again to the ministry. Why? Why the hurry? Because they used all these amounts for the benefit of Congress party.
1: With that, it's time for us to slip into a short break, but don't go anywhere. After the break, we get you the patch up that's happened between Kangana Ranaut and Baba Ramdev.
9: Across the country, he has tracked the pulse of power from Washington to Korea, witnessed history being made in global capitals and conflict zones, brought clarity to complex issues of national security and international affairs. Aditya Raj Kaul, covering international affairs like no one else, only on NDTV Network. 3 decades of watching the world change. Of asking the questions that couldn't wait. Of telling the stories that couldn't be ignored. Of holding the line when it mattered most. Times change, our purpose doesn't. NDTV 24/7 is now NDTV, when it really matters.

0: dig at Penguin India, alleging the publisher caved under pressure. But Penguin has a different version, saying their fact-checking is a normal part of the publishing process and that it reminded willing and keen to publish the book.
1: Author Sonia Ji, jiska jaise announcement hua 10 November ko वो प्रकाशित होगी पुस्तक, पूरे देश के अंदर एक इंतज़ार होना लग गया कब पुस्तक आएगी। अचानक ये खबर आई जिससे बहुत सबको धक्का लगा कि पेंजिन इंडिया का जो पेरेंट कंपनी है वर्ल्ड वाइड, वो तैयार है छापने के लिए पुस्तक को। तो क्या कारण है कि इंडिया का जो उनका ऑफिस है वो इंडिया में छापने के लिए तैयार नहीं है? सोनिया जी जो लेखक है, उनसे पूछा गया कि हम कुछ अंश हटाना चाहते हैं, वो कैसे स्वीकार करती, मना कर दिया उन्होंने। मुख्य बात यह है, अब जो है क्योंकि चाइना के ऊपर, मोदी जी के ऊपर, आरएसएस पे कुछ कमेंट होंगे उसके अंदर, इसलिए इनको तकलीफ हुई होगी। तो कहाँ डेमोक्रेसी रही फिर?
2: इट्स नॉट अ मैटर ऑफ बोइंग डाउन, इट्स अ मैटर ऑफ शेम, great shame, that even in writing a book, of course it is being written by someone else, you are not placing the facts and figures, and that's why the publishers are not ready to publish it, because the verification has to be done, the credibility has to be maintained of the publisher. So sad. Itni mehnat se kitab likhwaya tha, ab chhapegi bhi nahi.
0: Karnataka's political corridors are buzzing after B. Nagendra's exit. The Karnataka cabinet has two vacancies. The big question now is who steps in? B. Nagendra, now former minister of Karnataka, broke down while announcing his resignation in a press conference in Bengaluru. The former minister has rejected the scam allegations, insisting his exit is a personal decision. He also accused the BJP and the JDS of political targeting and trying to mislead the public. The BJP claims that Nagendra was made the scapegoat but welcomed his decision to step down.
3: Sir, if you could tell us, was anything communicated from the high command to you, sir? You since you've taken this decision?
4: I take my own decision.
5: Okay. Issue na itkonda avaru ivattu ಆ ಪಾದಯಾತ್ರೆಯನ್ನು ಮಾಡಿಕೊಂಡು ಹೊರಟಿದಾರಲ್ಲ, ಇದು ನಿಜವಾಗ್ಲೂ ನಮ್ಮ ಜನಕ್ಕೆ, ನಮ್ಮ ಅದೇ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜನಕ್ಕೆ, ಮುಗ್ಧ ಜನರಿಗೆ ಇವತ್ತು ಏನು ಇದರಲ್ಲಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಬಿಡಿಸಲಿಕ್ಕೆ ತಾವು ಪ್ರಾರಂಭ ಮಾಡಿದಿರಲ್ಲ, ಇದು ನಿಜವಾಗ್ಲೂ ನಮ್ಮ ಈ ರಾಜ್ಯದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಇವತ್ತು ಒಂದು ಸುಳ್ಳನ್ನೇ, ವಾಲ್ಮೀಕಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಆ ಪ್ರತಿಪಾದನೆ ಮಾಡಿಕೊಂಡು ನಮ್ಮ ಮುಗ್ಧ ಜನರಿಗೆ ತಾವು ತಲೆಯಲ್ಲಿ ಬಿತ್ತಲಿಕ್ಕೆ ಹೋಗ್ತಾ ಇದೆಯಲ್ಲ, ಈ ಮನುಸ್ಮೃತಿಯ ಒಂದು ಮನುವಾದಿಗಳು. ಒಬ್ಬ ದಲಿತರ ಮೇಲೆ ಬರಬಾರ್ದು, ಒಬ್ಬ ಆದಿವಾಸಿಗಳು ಮಂತ್ರಿಗಳು ಆಗಬಾರ್ದು ಅಂತ ಒಂದು ಕುಂಟು ನೆಪಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಮುಗ್ಧ ಜನರನ್ನ ಇವತ್ತು ಹಾಳು ಮಾಡಿಕೊಂಡಿದ್ರಲ್ಲ, ಇವತ್ತು ನಿಜವಾಗ್ಲೂ ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮೂಲಕ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ನಮ್ಮ ಪಕ್ಷದ ವರಿಷ್ಠರಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ತಾವು ಏನು ಈ ಸುಳ್ಳನ್ನು ವಾಲ್ಮೀಕಿ ಮಹರ್ಷಿಯ ಹಗರಣ ಅಂತೇಳಿ ಹೇಳ್ತಾ ಇದ್ರಲ್ಲ, ಅದರಲ್ಲಿ ನನ್ನ ಪಾತ್ರ ಇಲ್ಲ ಇಲ್ಲ ಇಲ್ಲ ಅನ್ನೋದನ್ನು ನಾನು ಜಗಜ್ಜಾಹಿರಾಗಿ ಮಾಡಿದ್ದೀನಿ. ನನ್ನಿಂದ ಏನು ತಪ್ಪಾಗಿದೆ ಸ್ವಾಮಿ? ನಾನು ಕೇವಲ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಕ್ಕೆ ನನಗೆ ಶಿಕ್ಷೆನ? ಪ್ರೂಫ್ಸ್ ಎಲ್ಲಿದೆ? ನಾನು ಏನಾದರೂ ಒಂದು ಸೈನ್ ಮಾಡಿದ್ದೀನ, ಒಂದು ಆದೇಶ ಕೊಟ್ಟಿದ್ದೀನ, ನನ್ನಿಂದ ಏನಾದರೂ ಒಂದು ರೂಪಾಯಿ ಆದರೂ ನನ್ನಿಂದ ಬಂದಿದೆನಾ? ನನಗೆ ಹೋಗಿ ಬಂದಿದೆನಾ? ನನ್ನ ನೋಟ್ ಶೀಟ್ ಇದೆನಾ? ಯಾಕೆ ಸ್ವಾಮಿ ಇಷ್ಟು ದಲಿತರ ಮೇಲೆ ತಾವು? ಅದಕ್ಕೆ ನಾನು ಹೇಳೋದು, ತಾವು ಮನುವಾದಿಗಳು.
6: ಅವರು ಮನಸ್ಸಿಗೆ ಬಹಳ ನೋವಾಗಿದೆ, ಯಾಕೆಂದ್ರೆ ಒಬ್ಬ ನಿರಪರಾಧಿ. ನಾನು ಪರಿಶೀಲನೆ ಮಾಡಿದ್ದವನು, ಎಲ್ಲ ರಿಪೋರ್ಟು ನೋಡಿದ್ದವನು, ಎಲ್ಲರ ಜೊತೆ ಚರ್ಚೆ ಮಾಡಿದ್ದೇನೆ. ಸೊ ಅವನ್ನ ಅಪರಾಧಿ ಸ್ಥಾನದಲ್ಲಿ ಸೇರಿ ಈ ರೀತಿ ಒಬ್ಬ ದಲಿತ, ಒಬ್ಬ ನಾಲ್ಕು ಬಾರಿ ಗೆದ್ದಂಥವನೊಬ್ಬಂಗೆ ಬಿ ಜೆ ಪಿಯವರು ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದು ಅವನೊಬ್ಬಂಗೆ ಅಲ್ಲ, ಇಡೀ ಜನತೆಗೆ, ಬಡ ಜನತೆಗೆ

0: Well, Karnataka's political corridors are buzzing after B. Nagendra's exit. The Karnataka cabinet has two vacancies. The big question now is who steps in? B. Nagendra, now former minister of Karnataka, broke down while announcing his resignation in a press conference in Bengaluru. The former minister has rejected the scam allegations, insisting his exit is a personal decision. He also accused the BJP and the JDS of political targeting and trying to mislead the public. The BJP claims that Nagendra was made the scapegoat but welcomed his decision to step down.
1: Sir, if you could tell us, was anything communicated from the high command to you, sir? You seem to have taken this decision.
2: I take my own decision.
3: Issue light konda oru, ivattu ಆ ಪಾದಯಾತ್ರೆಯನ್ನು ಮಾಡಿಕೊಂಡು ಹೊರಟಿದಾರಲ್ಲ, ಇದು ನಿಜವಾಗ್ಲೂ ನಮ್ಮ ಜನಕ್ಕೆ, ನಮ್ಮ ಅದೇ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜನಕ್ಕೆ, ಮುಗ್ಧ ಜನರಿಗೆ ಇವತ್ತು ಏನು ಇದರಲ್ಲಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಬಿಡಿಸಲಿಕ್ಕೆ ತಾವು ಪ್ರಾರಂಭ ಮಾಡಿದಿರಲ್ಲ, ಇದು ನಿಜವಾಗ್ಲೂ ನಮ್ಮ ಈ ರಾಜ್ಯದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಇವತ್ತು ಒಂದು ಸುಳ್ಳನ್ನೇ, ವಾಲ್ಮೀಕಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಆ ಪ್ರತಿಪಾದನೆ ಮಾಡಿಕೊಂಡು ನಮ್ಮ ಮುಗ್ಧ ಜನರಿಗೆ ತಾವು ತಲೆಯಲ್ಲಿ ಬಿತ್ತಲಿಕ್ಕೆ ಹೋಗ್ತಾ ಇದೆಯಲ್ಲ, ಈ ಮನುಸ್ಮೃತಿಯ ಒಂದು ಮನುವಾದಿಗಳು. ಒಬ್ಬ ದಲಿತರ ಮೇಲೆ ಬರಬಾರದು, ಒಬ್ಬ ಆದಿವಾಸಿಗಳು ಮಂತ್ರಿಗಳು ಆಗಬಾರದು ಅಂತ ಒಂದು ಕುಂಟು ನೆಪಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಮುಗ್ಧ ಜನರನ್ನ ಇವತ್ತು ಹಾಳು ಮಾಡಿಕೊಂಡಿದ್ರಲ್ಲ, ಇವತ್ತು ನಿಜವಾಗ್ಲೂ ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮೂಲಕ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಮ್ಮ ಪಕ್ಷದ ವರಿಷ್ಠರಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ತಾವು ಏನು ಈ ಸುಳ್ಳನ್ನು ವಾಲ್ಮೀಕಿ ಮಹರ್ಷಿಯ ಹಗರಣ ಅಂತೇಳಿ ಹೇಳ್ತಾ ಇದ್ರಲ್ಲ, ಅದರಲ್ಲಿ ನನ್ನ ಪಾತ್ರ ಇಲ್ಲ ಇಲ್ಲ ಇಲ್ಲ ಅನ್ನೋದನ್ನು ನಾನು ಜಗಜ್ಜಾಹಿರಾಗಿ ಮಾಡಿದ್ದೀನಿ. ನನ್ನಿಂದ ಏನು ತಪ್ಪಾಗಿದೆ ಸ್ವಾಮಿ? ನಾನು ಕೇವಲ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಕ್ಕೆ ನನಗೆ ಶಿಕ್ಷೆನ? ಪ್ರೂಫ್ಸ್ ಎಲ್ಲಿದೆ? ನಾನು ಏನಾದರೂ ಒಂದು ಸೈನ್ ಮಾಡಿದ್ದೀನ, ಒಂದು ಆದೇಶ ಕೊಟ್ಟಿದ್ದೀನ? ನನ್ನಿಂದ ಏನಾದರೂ ಒಂದು ರೂಪಾಯಿ ಆದರೂ ನನ್ನಿಂದ ಬಂದಿದೆನಾ? ನನಗೆ ಹೋಗಿ ಬಂದಿದೆನಾ? ನನ್ನ ನೋಟ್ ಶೀಟ್ ಇದೆನಾ? ಯಾಕೆ ಸ್ವಾಮಿ ಇಷ್ಟು ದಲಿತರ ಮೇಲೆ ತಾವು? ಅದಕ್ಕೆ ನಾನು ಹೇಳೋದು, ತಾವು ಮನುವಾದಿಗಳು.
4: ಅವರು ಮನಸ್ಸಿಗೆ ಬಹಳ ನೋವಾಗಿದೆ, ಯಾಕೆಂದ್ರೆ ಒಬ್ಬ ನಿರಪರಾಧಿ. ನಾನು ಪರಿಶೀಲನೆ ಮಾಡಿದ್ದವನು, ಎಲ್ಲ ರಿಪೋರ್ಟು ನೋಡಿದ್ದವನು, ಎಲ್ಲರ ಜೊತೆ ಚರ್ಚೆ ಮಾಡಿದ್ದೇನೆ. ಸೊ ಅವನ್ನ ಅಪರಾಧಿ ಸ್ಥಾನದಲ್ಲಿ ಸೇರಿ ಈ ರೀತಿ ಒಬ್ಬ ದಲಿತ, ಒಬ್ಬ ನಾಲ್ಕು ಬಾರಿ ಗೆದ್ದಂಥವನಿಗೆ ಬಿ ಜೆ ಪಿಯವರು ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದು ಅವನೊಬ್ಬಂಗೆ ಅಲ್ಲ, ಇಡೀ ಜನತೆಗೆ, ಬಡ ಜನತೆಗೆ, ಎಲ್ಲರೂ ಕೂಡ ಇವತ್ತು ನೋವು ಉಂಟಾಗಿದೆ.
5: ಸರ್, ಇಟ್ ಈಸ್ ಎ ವೆಲ್ಕಮ್ ಮೂವ್ ಬೈ ನಾಗೇಂದ್ರ. ಆಕ್ಚುಲಿ ಈಸ್ ಎ ಸ್ಕೇಪ್ ಗೋಟ್. He is a scapegoat. Now the problem is 187 crore rupees has been misused in the Valmiki Nigam. So that is actually the responsible person is Mr. Nagendra, because he is a minister. He went to jail because of that. No clean sheet has been given by the law of court. Immediately they have taken again to the ministry. Why? Why the hurry? Because they used all these amounts for the benefit of Congress party.
0: With that, it's time for us to slip into a short break, but don't go anywhere. After the break, we get you the patch-up that's happened between Kangana Ranaut and Baba Ramdev.
6: Across the country, he has tracked the pulse of power from Washington to Korea. Witnessed history being made in global capitals and conflict zones. Brought clarity to complex issues of national security and international affairs. Aditya Raj Kaul. Covering international affairs like no one else, only on NDTV Network. 3 decades of watching the world change.